ವೇದ ಚಿತ್ರದ ಗೀತೆ ಅಮಾಲ್ ಮಲಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಕುನಾಲ್ ವೈರಾಮ್ ಅವರದು, ಸಂಗೀತ ಅಮಾಲ್ ಮಲ್ಲಿಕ್ ಅವರದಾಗಿದೆ.

ಸೂರ್ಯವಂಶಿ ಚಿತ್ರದ ಗೀತೆಯನ್ನ ನೀತಿ ಮೋಹನ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ರಶ್ಮಿ ವಿರಾಗ್, ಸಂಗೀತ ಕೌಶಿಕ್ ಹಾಗೂ ಆಕಾಶ್.

ಸಿದ್ಧತ್ ಚಿತ್ರದ ಗೀತೆಯನ್ನ ಅಂಕಿತ್ ತಿವಾರಿ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಸಾಹಿತ್ಯ ಕನ್ವರ್ ಜುನೇಜಾ, ಸಂಗೀತ ಗೌರವ್ ದಾಸ್ ಗುಪ್ತಾ ಅವರದು.

0: ಚಿಡಿಯ ಚಿತ್ರದ ಗೀತೆಯನ್ನ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಮೆಹರಾನ್ ಅಮ್ರೋಹಿ ಅವರದಾಗಿತ್ತು, ಸಂಗೀತ ಶೈಲೇಂದ್ರ ಭರ್ವೆ. ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಪುಷ್ಪ 2 ಚಿತ್ರದ ಗೀತೆಯನ್ನ ಮಿಕಾ ಸಿಂಗ್, ನಕಾಶ್ ಅಜೀಜ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ರಕ್ವೀಬ್ ಅಲಾಂ, ಸಂಗೀತ ದೇವಿ ಶ್ರೀಪ್ರಸಾದ್.
1: Pushpa, pushpa, pushpa, pushpa, pushpa, pushpa, pushpa, pushpa, pushpa, pushpa, pushpa, pushpa.

ವೀರ್ ಸಾವರ್ಕರ್ ಚಿತ್ರದ ಗೀತೆಯನ್ನ ದಿವ್ಯಾಕುಮಾರ್ ಹಾಗೂ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಕೇಳಿದಿರಿ. ಹರಿಹರನ್ ಅವರ ದನಿಯಲ್ಲಿ ಕೇಳಿ ಭೋಲಾ ಚಿತ್ರದ ಗೀತೆಯನ್ನ ಇರ್ಷಾದ್ ಕಮೀಲ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರವರ ಸಂಗೀತವಿದೆ.

ಫೈಟರ್ ಚಿತ್ರದ ಗೀತೆಯನ್ನ ವಿಶಾಲ್ ದದಲಾನಿ ಹಾಗೂ ಶೇಖರ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಕುಮಾರ್ ಅವರದಾಗಿತ್ತು, ಸಂಗೀತ ವಿಶಾಲ್ ಶೇಖರ್ ಅವರದಾಗಿತ್ತು.